ಸ್ತ್ರೀ ಸೊಪ್ಪಾಯ ಮಯ ಕರಿ ಪೂರ್ಣ ಹರರಾಯ ಹರಹಾವ್ ಕಹು ನಾನಕ ಜಾಕೆ ಪೂರೇ ಪಾಗ ಹರ ಹರ ನಾಮ ಅಸ್ತ್ರ ಸುಹಾಗ ಗೌಡೀ ಮಹಲ್ಲಾ ಪನ್ವಾ ತೂತೀ ಖೋಲ ವಿಶಾಏ ಹೇಠ ಗರ್ದ ವಾಂಗೂ ಲಾಗೇ ಪೇಠ ಬಿನಕರ ತೂತೀ ಮುಕ್ತ ನ ಪಾಈಏ ಮುದ ಪದಾರ್ಥ ನಾಮ ತ್ಯಾಈಏ ರಹಾವ್ ಪೂಜಾ ತಿಲಕ ಕರ್ತ ಇಸ್ನಾನಾ ಚುರೀ ಕಾಢ ಲೇವೇ ಹದ ದಾನಾ ಬೇದ ಪಡೇ ಮುಖ ಮೀಠೀ ಬಾಣೀ ਜੀਆਂ ਕੋਤ ਨਾ ਸੰਗੇ।

ಮಜ್ಜನ ಹರಸರೆ ಸಾವ್ ಕೇಳಬೇಕು ನಾಸ ಮನ ಹರ್ಸದಾ ಮಜ್ಜನ ಗೋವಿಂದ ಸಜ್ಜನ ದುಃಖ ಅಂಧೇರಾ ನಾಸೇ ಜನ್ಮ ಮರಣ ನಾ ಹೋಯ ತಿನ್ ಕೋ ಕಟ್ಟೇ ಜಮ ಕೇ ಫಾಸೇ।